ಮೋಹನ ಆತರಸಲಾಲಸುಗೂಡೋ ರಹಾವ್ ಊಪರ ಕೂಪ ಗಗನ ಪನೆಹಾರಿ ಅಮೃತ ಪೀವಣಹಾರ ಜಿಸ್ಕಿ ರಚನಾ ಸೋಭಿದ ಜಾಣ ಗುರುಮುಖ ಜ್ಞಾನ ವಿಚಾರ ಪಸರೀ ಕಿರಣ ರಸ ಕಮಲ ಬಿಗಾಸೆ ಸಾಸ ಕಾರ ಸೂರ ಸಮಾಯ ಕಾಲ ವಿಧ್ವಂಸ ಮನಸಾ ಮನ ಮಾರಿ ಗುರುಪ್ರಸಾದ ಪ್ರಭ ಪಾ.